ಪುನಃ ಪರಂ ಜಾನೀ ಮಾತಸ್ತತಂ ಶರಣಂ ಕ್ಲೇಶಹರಣಂ ವಿಧೇರ ಜ್ಞಾನೇನ ದ್ರವಿಣ ವಿರಹೇ ನಾಲಸುತಯಾ ವಿಧೇಯಾಸಕ್ಯತ್ವಾಂ ತವ ಚರಣಯುರ್ಜ್ಯಾ ಸ್ತುತಿರಭೂತ್ ತದೇತತ್ಕ್ಷಂತವ್ಯಂ ಜನನಿ ಸಕಲೋ ಧಾರಿಣಿ ಶಿವೇ ಕುಪುತ್ರೋ ಜಾಯೇತ ಪತಿರವಿ ಕುಮಾತಾನ್ನಭವತಿ ಪೃಥಿವ್ಯಂ ಪುತ್ರಸ್ತೇ ಜನನಿ ಬಹವೋ ಶಂತಿ ಸರಳಾ